ಪಾಡಿ ತಾತಾನಿ ನಿನ್ನಿ ಪಪ ಪಪ ಮಮ್ಮ ಪಾಡ ಪಮದ ಪಮದ ಪಮದ ಪಮದ ತಾಮನಿ ಪಮನಿ ಪಮನಿ ಪಮನಿ ಪಮದ ಪಮದ ನಿ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ ಪಮದ